ಸದಾ ಭಗವಾನಿಗೆ, ಶ್ರೀ ಆನಂದಕಂದ ಭಗವಾನಿಗೆ, ಶ್ರೀ ಕೌಸಲ್ಯಾನಂದನ ಭಗವಾನಿಗೆ, ಶ್ರೀ ದಶರಥ ನಂದನ ಭಗವಾನಿಗೆ, ಶ್ರೀ ಕೈಕೇಯಿ ನಂದನ ಭಗವಾನಿಗೆ, ಶ್ರೀ ಸುಮಿತ್ರಾನಂದನ ಭಗವಾನಿಗೆ, ಶ್ರೀ ಚಾರೋಭಯ್ಯನಿಗೆ, ಶ್ರೀ ಹನುಮಾನ್ಜಿ ಮಹಾರಾಜಿಗೆ, ಶ್ರೀರಾಮ ಜನ್ಮಭೂಮಿಗೆ, ಶ್ರೀಕೃಷ್ಣ ಜನ್ಮಭೂಮಿಗೆ, ಶ್ರೀ ಕಾಶಿ ವಿಶ್ವನಾಥಗೆ, ಶ್ರೀ ಅಯೋಧ್ಯಾಧಾಮಗೆ, ಶ್ರೀ ಸರಯೂ ಮಹಾರಾಣಿಗೆ, ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯ ಜಿ ಮಹಾರಾಜಿಗೆ, ಗೋಸ್ವಾಮಿ ಶ್ರೀ ತುಲಸಿದಾಸ್ ಜಿ ಮಹಾರಾಜಿಗೆ, ಸಮಸ್ತ ಪೂರ್ವಾಚಾರ್ಯೋಗೆ, ಸರ್ವಸಂತ ವೈಷ್ಣವ ಭಗವಾನಿಗೆ, ಸತ್ಯಪನ

0: ಕಾಫಿ, ಭೋಕರ್, ಭೋರ್, ಗುಲಿ, ಮಾವಲಿ, ಮನೇರ್, ಪೂರ್ಣ, ವಾಘೂರ್, ವಿರಣಾ, ಬೋರಿ ಔರ್ ಪಾಂಧನಾ ಜೈಸಿ ಛೋಟಿ ಬಡಿ ನದಿಯಾ ಇಸೆ ವಿಸ್ತಾರ ದೇತೀ ಹೈ.
1: ಉಕಾಯಿ, ಕಾಕರಾ, ಪಾರಾ ಜೈಸೆ ಬಡೆ ಬಾಂಧ ಸಿಂಚನ್ ಕಿ ಸುವಿಧಾಓ ಸೆ ಗ್ರಾಮೀಣ ಜೀವನ್ ಕೋ ಸಂಪನ್ನ ಬನಾತೆ ಹೈ ಔರ್ ಜಲ ವಿದ್ಯುತ್ ಪರಿಯೋಜನಾ, ಛೋಟೋ ಖಲಿಯಾನೋ ಔರ್

ಮುನಿವರ ಘೋಷಿತ ಸಾಂ ಬೋಲಲೆ ಇತುಕೆ ಮದ ಶ್ರೀರಾಮ್. ವಡಿಲ ಪಣಾಚಿ ದಾಣಿವ ಸೋಡುನಿ, ವಡಿಲ ಪಣಾಚಿ ದಾಣಿವ ಸೋಡುನಿ, ಸವತಿ ಶೀಕರಿ ವರ್ತನ ಜನನಿ, ಮಗ್ನ ಪತೀಚಾರಹಾ ಪೂಜನಿ, ತವ ಹೃದಯಾವಿನ ತ್ಯಾಜೀವಾಸಿ ಅನ್ಯನ ಸೇ ವಿಶ್ರಾಮ್ ಬೋಲಲೆ ಇತುಕೆ ಮದ ಶ್ರೀರಾಮ್. ರಾಜಧರ್ಮತು ಆಠವ ಆಯಿ, ರಾಜಧರ್ಮತು ಆಠವ ಆಯಿ, ಅಭಿಷಿಕ್ತಾತೆ ಗುಣವಯ ನಾಹಿ, ದೇ ಭರತಾಸಿ ಮಾನ ಪ್ರತ್ಯಹಿ, ಪಢವ ಸುಮಂತ ವಿನಯ ನೇಹೆ, ಸಾಂಗುನ ಮಾಸೆ ನಾಂ ಬೋಲಲೆ ಇತುಕೆ ಮದ ಶ್ರೀರಾಮ್. ಸಾಂಗ ಜಾವುನಿ ಕುಮಾರ ಭರತ, ಸಾಂಗ ಜಾವುನಿ ಕುಮಾರ ಭರತ, ಹೋ ಯುವರಾಜ ಸ್ವೀಕರ ಸತ್ತ, ಪ್ರಜಾ ಜನಾವರ ಠೇವಿ ಮಮತ, ಭೋಗ ಸುಖಾಚ ಅಖಂಡ ಘೇಯಿ, ಮನಿರಾಹಿ ನಿಷ್ಕಾಮ್ ಬೋಲಲೆ ಇತುಕೆ ಮದ ಶ್ರೀರಾಮ್. ಛತ್ರ ಶಿರಾವರ ತುಜಾ ಪಿತಾಚೆ, ಛತ್ರ ಶಿರಾವರ ತುಜಾ ಪಿತಾಚೆ, ಪಾಳಚ ವತ್ಸ ವಚನ ತಯಾಂಚೆ, ಸಾರ್ಥಕ ಕರತ್ಯಾ ವೃದ್ಧಪಣಾಚೆ, ರಾಜ್ಯ ನೀತಿನೆ ಕರುಣ ವಾಢವಿ ರಘುವಂಶಾಚೆ ನಾಂ ಬೋಲಲೆ ಇತುಕೆ ಮದ ಶ್ರೀರಾಮ್. ಕಾಯ ಸಾಂಗಣೆ ತುಜ ಧೀಮಂತ, ಕಾಯ ಸಾಂಗಣೆ ತುಜ ಧೀಮಂತ, ಉದಾರ ಧೀತು ಸರ್ವ ಜಾಣತ, ಪುತ್ರ ವಿಯೋಗಿನಿ ಮಾಚಿ ಮಾತಾ, ತುಜಾ ವರ್ತನೆ ತಿಲಾ ಭಾಸವಿ, ಭರತ ತೋತ ಶ್ರೀರಾಮ್ ಬೋಲಲೆ ಇತುಕೆ ಮದ ಶ್ರೀರಾಮ್. ಬೋಲತ ಬೋಲತತೆ ಗಹಿವರಲೆ, ಬೋಲತ ಬೋಲತತೆ ಗಹಿವರಲೆ, ಕಮಲ ನಯನಿತ ಆಸು ಭರಲೆ, ಕರುಣ ದೃಶ್ಯತೆ ಅಜುನನ ಸರಲೆ, ಗಂಗಾ ತೀರಿ ಸೌಮಿತ್ರಿ ಸಹ ಉಭೆ ಜಾನಕಿ ರಾಮ್ ಬೋಲಲೆ ಇತುಕೆ ಮದ ಶ್ರೀರಾಮ್, ಬೋಲಲೆ ಇತುಕೆ ಮದ ಶ್ರೀರಾಮ್.

ಯೋಗ ವಸಿಷ್ಠ ರಾಮಾಯಣ. ಯೋಗ ವಸಿಷ್ಠ ರಾಮಾಯಣ ನಿರ್ವಾಣ ಪ್ರಕರಣ ಉತ್ತರಾರ್ಧನ ಏಕಾಶೀಮಾ ಅಧ್ಯಾಯಮಾ ಕಾಲರಾತ್ರಿ ಅನೆ ಅನ ರೋಮಾಂಚಕ ನೃತ್ಯನು ವರ್ಣನ ಮಳಿಯಾವೆ. ಮಹರ್ಷಿ ವಸಿಷ್ಠೆ ಸಮಾಧಿಮ ಭಗವಾನ್ ರುದ್ರ ಸಾಥೆ ಕಾಲರಾತ್ರಿ ದೇವಿಯನ್ನು ಅತೀವ ಭೀಷಣ ನೃತ್ಯನು ದರ್ಶನ ಕರು ಅನೆ ಪಶಿ ತೆನು ವರ್ಣನ ಭಗವಾನ್ ರಾಮಚಂದ್ರ ಸ್ವಾಮಿ ಕರು ತ್ಯಾ